ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್ ತರಗಡಿಮ್